0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ರೂಪಾರಾವ್ ಮತ್ತು ದೀಪಾರಾವ್ ಅವರುಗಳ ದನಿಯಲ್ಲಿ ಪುರಂದರದಾಸರ ರಚನೆ ಡಂಗೂರವ ಸಾರಿ ರಯ್ಯ ಡಿಂಗರೀಕರೆಲ್ಲರೂ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in the beginning, let us listen to Rupa Rao and Deepa Rao sisters' Dangurava Sari Raya Dingari Karellaru, written by Purandradasa.

ಎನ್ನೀಗ ವೃಂದಗಾನದಲ್ಲಿದೆ ವಿಜಯದಾಸರು ಬರೆದಿರುವ ಯಾಕೆ ಬಂದಿ ಜೀವ ಯಾಕೆ ಬಂದಿ. ನೌ ಅ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ವಿಜಯದಾಸ. ಯಾಕೆ ಬಂದಿ ಜೀವ ಯಾಕೆ ಬಂದಿ.

ನಿನ್ನ ಮಗನೇನೆ ಗೋಪಿ ವ್ಯಾಸರಾಯರ ರಚನೆ ದನಿಯಾಗಿದ್ದಾರೆ ಉಮಾಗೋಪಾಲಸ್ವಾಮಿ. ನಿನ್ನ ಮಗನೇನೆ ಗೋಪಿ ರಿಟನ್ ಬೈ ವ್ಯಾಸರಾಯ ಸಂಗ್ ಬೈ ಉಮಾಗೋಪಾಲಸ್ವಾಮಿ.

ನಿನ್ನ ನಗಲಿ ಪೋಗಲಾರೆವೋ. ಬೃಂದಗಾನದಲ್ಲಿದೆ ರಚನೆ ವಿಜಯ ವಿಠಲದಾಸರು. ನಿನ್ನ ನಗಲಿ ಪೋಗಲಾರೆವೋ ರಿಟನ್ ಬೈ ವಿಜಯ ವಿಠಲದಾಸ, ಸಂಗೀನ್ ಕೋರಸ್.

ವಿಆರ್ ಗೀತಾ ಅವರ ದನಿಯಲ್ಲಿ ಈಗ ಅಕ್ಕ ಮಹಾದೇವಿ ವಿರಚಿತ ವಚನ ಹಸಿವೆ ನೀನು ನಿಲ್ಲು ನಿಲ್ಲು. ಬಿಆರ್ ಗೀತಾ ರೆಂಡರಿಂಗ್ ಅವಚನ ರಿಟರ್ನ್ ಬೈ ಅಕ್ಕ ಮಹಾದೇವಿ. ಹಸಿವೆ ನೀನು ನಿಲ್ಲು ನಿಲ್ಲು.

ಆನಂದಮಯಗೆ ಚಿನ್ಮಯಗೆ ವೃಂದಗಾನದಲ್ಲಿದೆ ವಾದಿರಾಜರ ರಚನೆ. ಆನಂದಮಯಗೆ ಚಿನ್ಮಯಗೆ ಸಂಗೀತ ಕೋರಸ್ ರಿಟನ್ ಬೈ ವಾದಿರಾಜ.

ಸಂಗೀತ ಕಟ್ಟಿಯವರ ದನಿಯಲ್ಲಿ ಈಗ ವಾದಿರಾಜರ ಮತ್ತೊಂದು ರಚನೆ ಸಾರಿದೆನೋ ನಿನ್ನ ವೆಂಕಟರಮಣ. ನೌ ಒನ್ ಮೋರ್ ಸಾಂಗ್ ರಿಟನ್ ಬೈ ವಾದಿರಾಜ, ಸಂಗ್ ಬೈ ಸಂಗೀತ ಕಟ್ಟಿ. ಸಾರಿದೆನೋ ನಿನ್ನ ವೆಂಕಟರಮಣ.

ಸ್ವಾಮಿ ನೀನು ಶಾಶ್ವತ ನೀನು, ಬಸವಣ್ಣನ ವಚನ, ಗಾಯನ ವಿಶ್ವನಾಥನ ಕೋಡ್. ಸ್ವಾಮಿ ನೀನು ಶಾಶ್ವತ ನೀನು, ರಿಟನ್ ಬೈ ಬಸವಣ್ಣ, ಸಂಗ್ ಬೈ ವಿಶ್ವನಾಥನ ಕೋಡ್.

ಸಂಗೀತ ಕಟ್ಟಿಯವರ ದನಿಯಲ್ಲಿ ಈಗ ಪುರಂದರದಾಸರು ಬರೆದಿರುವ ಜಾಣಿ ನೋಡೋಣ ನಡಿ ವೇಣುಗೋಪಾಲನ. ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಜಾಣಿ ನೋಡೋಣ ನಡಿ ವೇಣುಗೋಪಾಲನ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ಕಾರ ಮೇಡಮ್, ಆಶೀರ್ವಾದಗಳು. ಇವತ್ತು ನಾವು ತಗೊಂಡಿರುವ ಸಂಗೀತ ಪಾಠ ನೀಲಾಂಬರಿ ರಾಗದಲ್ಲಿ ಆದಿತಾಳದಲ್ಲಿ ನಿಬದ್ಧವಾಗಿರುವ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿ. ಈ ನೀಲಾಂಬರಿ ಶಂಕರಾಭರಣದಲ್ಲಿ ಜನ್ಯ, ಭಾಷಾಂಗ ರಾಗ, ಆರೋಹಣ ಅವರೋಹಣದಲ್ಲಿ ಷಡ್ಜಸ್ವರ ಗ್ರಹ, ಋಷಭ ಮಧ್ಯಮ ನಿಷಾದಗಳು, ರಾಗಛಾಯಾ ಸ್ವರಗಳು, ಮಧ್ಯಮ ಮತ್ತು ಪಂಚಮ ನ್ಯಾಯಸ್ವರ. ಈ ರಾಗವನ್ನು ಕರುಣಾ ಭಕ್ತಿ ಮತ್ತು ವಾತ್ಸಲ್ಯ ಭಾವರಸಗಳನ್ನು ಈ ರಾಗ ಸೂಚಿಸುತ್ತದೆ. ಇದರಲ್ಲಿ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಮತ್ತು ಹಲವಾರು ರಚನೆಗಾರರು ರಚನೆ ಮಾಡಿದ್ದಾರೆ. ತ್ಯಾಗರಾಜರ ಲಾಲಿಯುಗವೇ ಎಂಬ ಕೃತಿ, ಎನ್ನಗ ಮನಸ್ಸು ಕುರಾನಿ ಎಂಬುದು, ರಾಮ ರಾಮ ಎಂಬ ಒಂದು ಕೃತಿ, ಮಾತಾಡವೇಮಿ ಅಂತ ಒಂದು ಕೃತಿ, ಉಯ್ಯಾಲ ಲೋಕವೀಯ, ನೀಕೆ ದಯರಾಗ ಎಂದು 6 ಕೀರ್ತನೆಗಳು ಅವರು ಮಾಡಿದ್ದಾರೆ. ಹಾಗಾಗಿ ಮುತ್ತುಸ್ವಾಮಿ ದೀಕ್ಷಿತರ ನೀಲಾಯತಾಕ್ಷಿತರ ಪೊನ್ನಯ್ಯ ಪಿಳ್ಳೆ ಕೂಡ ನೀಲಾಯತಾಕ್ಷಿ ಎಂದು ಶುರು ಮಾಡುವ ಒಂದು ಕೀರ್ತನೆ 2 ಕಳೆಯಲ್ಲಿ ಮಾಡಿದ್ದಾರೆ. ಶ್ಯಾಮಶಾಸ್ತ್ರಿಗಳು ಬ್ರೋವವಮ್ಮ ಎಂಬ ಕೃತಿಯನ್ನು ನೀಲಾಂಬರಿ ರಾಗದಲ್ಲಿ ಚಾಪುತಾಳದಲ್ಲಿ ರಚನೆ ಮಾಡಿದ್ದಾರೆ. ಇದರಲ್ಲಿ ಬಹಳ ಖ್ಯಾತವಾದ ಒಂದು ಕೃತಿ ಏನಂದರೆ ಮೈಸೂರು ಲಿಂಗರಾಜ ಅರ್ಸ್ ರಚನೆ ಮಾಡಿದ ಶೃಂಗಾರ ಲಹರಿ. ನೀವು ಕೇಳಿರ್ತೀರಾ ಶೃಂಗಾರ ಲಹರಿ ಎಂಬ ಕೃತಿಯನ್ನು, ಬಹಳ ಖ್ಯಾತವಾಗಿದೆ. ಜೊತೆಗೆ ಆನಂದವಲ್ಲಿ ಎಂಬ ಸ್ವಾತಿ ತಿರುನಾಳ್ ಕೃತಿ ಕೂಡ ಈಚೆಗೆ

ತುಂಬ ನಮ್ಮ ವೇದಿಕೆಯಲ್ಲಿ ಹಾಡಲ್ಪಟ್ಟು ಬರ್ತಾ ಇದೆ. ಹಾಗಾಗಿ ಇವತ್ತು ನಾವು ನೀಲಾಂಬರಿ ರಾಗದಲ್ಲಿ ಇರುವ ಈ ಕೃತಿಯನ್ನು ಶುರು ಮಾಡೋಣ. ಇದರ ಆರೋಹಣ ಅವರೋಹಣ

ಈ ರಾಗದಲ್ಲಿ ಮಕ್ಕಳ ಲಾಲಿ ಹಾಡುಗಳನ್ನು ಈ ರಾಗದಲ್ಲಿ ಹಾಡಿ ನಿದ್ರೆ ಮಾಡಿಸೋದು ನಮ್ಮ ವಾಡಿಕೆ. ನಾವು ಇವಾಗ ನೀಲಾಂಬ್ರಿ ರಾಗವನ್ನು ಶುರು ಮಾಡೋಣ. ಇದರಲ್ಲಿ ಕೆಲವು ಸಂಚಾರಗಳು

ಸಾಧಾರಣವಾಗಿ ಬಹಳ ವಿಳಂಬ ಕಾಲದಲ್ಲಿ ಮಾತ್ರ ಹಾಡುವುದು ಉಂಟು. ಇದಕ್ಕೆ ಅವಸರಪಟ್ಟು ಪ್ರಯೋಜನ ಇಲ್ಲ. ನಿಧಾನಕ್ಕೆ ಹೇಳಬೇಕು. ಎರಡು ಕಡೆ ಸಮದಿಂದ ಶುರುವಾಗುತ್ತೆ ಆದಿತಾಳ, ಎರಡು ಕಡೆ

0: ಇದರ ಶುದ್ಧ ಸಾಹಿತ್ಯ ಅಂಬಾ
1: ಅಂಬಾ
0: ನೀಲಾಯತಾಕ್ಷಿ
1: ನೀಲಾಯತಾಕ್ಷಿ
0: ಕರುಣಾ ಕಟಾಕ್ಷಿ
1: ಕರುಣಾ ಕಟಾಕ್ಷಿ
0: ಅದು ಫಸ್ಟ್ ಲೈನ್.

0: ಇಷ್ಟವರೆಗೆ ಪಾಠ ಮಾಡ್ಕೊಂಡು ಬಾ, ನಾಳೆ ನೋಡೋಣ.
1: ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಅವರ ಗಾಯನ. ರಾಗ್ ಯಮನ್, ಖಯಾಲ್ ವಿಲಂಬಿತ್ ತೀನ್ ತಾಲ್, ಮೋರಾ ಮನ ಲಗ್ನಾ.

ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜ

0: ಇದುವರೆಗೆ ಜಿಎನ್ ಪರ್ವತ್ಕರ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೇ ಥೆ ಶ್ರೀ ಜಿಎನ್ ಪರ್ವತ್ಕರ್ ಕಾ ತಬಲಾ ವಾದನ್, ಆಪ್ಕೆ ಸಾಥ್ ವಯಲಿನ್ ಲಹರೆ ಪರ್ ಶ್ರೀ ಟಿವಿ ಕಬಾಡಿ ಸಾಥ್ ದೇ ರಹೇ ಥೆ. ಯಹ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರಾ ಪೇಶ್ ಕಿಯಾ ಗಯಾ.
2: ಯು ವಿರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಶ್ರೀ ಜಿಎನ್ ಪರ್ವತ್ಕರ್. He was accompanied on violin lehra by TV Kabadi. This program was contributed by
1: Akashwani Dharwad, Anytime Indian Music

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ ಕಲ್ಯಾಣರಾಮನ್ ಅವರಿಂದ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದ್ದಾರೆ ಸಿ ಪ್ರೇಮ ಹಾಗೂ ಮೃದಂಗ ಸಹಕಾರದಲ್ಲಿ ಟಿಎಸ್ ಚಂದ್ರಶೇಖರ್. ಮೊದಲಿಗೆ ಕೇಳಿ ಶರಣು ಸಿದ್ಧಿವಿನಾಯಕ, ಸೌರಾಷ್ಟ್ರ ರಾಗ ಮಿಶ್ರಚಾಪು ತಾಳದಲ್ಲಿ ಪುರಂದರದಾಸರ ರಚನೆ. ಆಕಾಶವಾಣಿ, ವೆಲ್ಕಮ್ ಟು ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಡಿಯರ್ ಲಿಸ್ನರ್ಸ್, ಟುಡೇ ವಿ ವಿಲ್ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಚಂದ್ರಶೇಖರ ಕಲ್ಯಾಣರಾಮನ್. ಅಕಂಪನಿಸ್ಟ್ಸ್ ಆರ್ ಸಿ ಪ್ರೇಮ ಆನ್ ವಯಲಿನ್ ಅಂಡ್ ಟಿಎಸ್ ಚಂದ್ರಶೇಖರ್ ಆನ್ ದ ಮೃದಂಗಂ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಶರಣು ಸಿದ್ಧಿವಿನಾಯಕ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ

ಇನ್ನೀಗ ಚಂದ್ರಶೇಖರ ಕಲ್ಯಾಣರಾಮನ್ ಪ್ರಸ್ತುತಪಡಿಸುತ್ತಾರೆ ಏಲ ನೀ ದಯರಾದು. ಅಟಾಣ ರಾಗದಲ್ಲಿ ತ್ಯಾಗರಾಜರ ಕೃತಿ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಚಂದ್ರಶೇಖರ ಕಲ್ಯಾಣರಾಮನ್ ನೌ ಪ್ರೆಸೆಂಟ್ಸ್ ಏಲ ನೀ ದಯರಾದು, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಅಟಾಣ ರಾಗ ಸೆಟ್ಟು ಆದಿತಾಳ.

ಪ್ರಿಯ ಕೇಳುಗರೇ, ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಿದ್ದಾರೆ ಸಿ ಪ್ರೇಮ, ಹಾಗೂ ಮೃದಂಗ ಸಹಕಾರದಲ್ಲಿ ಟಿಎಸ್ ಚಂದ್ರಶೇಖರ್. ಈಗ ಕೇಳಿ ಕೋಟಿನದುಲು, ತೋಡಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ. Dear listeners, you are listening to a vocal recital by Chandrasekhara Kalyanaraman. Accompanists are C. Prema on violin, T.S. Chandrasekhar on the mridangam. Continuing the concert, we will now listen to Koti Nadulu, a composition of Thyagaraja in Thodi Raga set to Adithala.

ಇದುವರೆಗೂ ಚಂದ್ರಶೇಖರ ಕಲ್ಯಾಣ ರಾಮನ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ಪಕ್ಕವಾದಿದಲ್ಲಿ ವೈಲಿನ್ ನುಡಿಸಿದವರು ಸಿ ಪ್ರೇಮ, ಮೃದಂಗ ನುಡಿಸಿದವರು ಟಿಎಸ್ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಚಂದ್ರಶೇಖರ ಕಲ್ಯಾಣ ರಾಮನ್. ಹಿ ವಾಸ್ ಅಕಂಪನೀಡ್ ಆನ್ ದ ವೈಲಿನ್ ಬೈ ಸಿ ಪ್ರೇಮ ಅಂಡ್ ಆನ್ ದ ಮೃದಂಗಂ ಬೈ ಟಿಎಸ್ ಚಂದ್ರಶೇಖರ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ, ಧೃತ್ ತೀನ್ ತಾಲ್ ಬರ್ಖಾ ಋತು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ, ಧೃತ್ ತೀನ್ ತಾಲ್ ಬರ್ಖಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ಬಾವು ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜೋರ್ಕರ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಮಮ್ಮುಲಾಲ್ ಸಂಗಾಂವ್ಕರ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಭಾವು ಬಿಜಾಪುರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ರಾಗ್ ಹಿಜಾಜ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

ಇದುವರೆಗೆ ಲೀಲಾ ಎಲ್ ಅವರಿಂದ ವೀಣಾವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್, ಕಂಜಿರ ಷಡಗೊಪ್ಪನ್ ಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ಲೀಲಾ ಎಲ್. ಅಕಂಪನಿಸ್ಟ್ ವರ್ ಎಂ ಗುರುರಾಜ್ ಆನ್ ಮೃದಂಗಂ, ಷಡಗೊಪ್ಪನ್ ಕೆ ಆನ್ ದ ಕಂಜಿರ. ದಿಸ್ ಪ್ರೋಗ್ರಾಂ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

ಕಥಾಕಥಾಕಥಾಕೃತಾಕಥೆ ಕಥೆ ಕಥಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾಕೃತಾ